0: ಡಯೋಜಿನೀಸ್ ಕೇಳ ದಾರ್ಶನಿಕ
1: ಡಯೋಜಿನೀಸ್
0: ಯಾವಿಲ್ಲ ದಾರ್ಶನಿಕ
2: ಡಯೋಜಿನೀಸ್ ಅಪಿಗಮಕು ಸಿರಿಪಾಲ
1: ಕೇಳೇ
2: ನಮ್ದಾಗ ಅನ್ನೋನ್ನೇ ಅರೆ ಅಪಿಗಮಕು ಯಾ ಮೇ ಸರಳಮ ಜೀವತ್ತಿಚ್ಚ ಮನುಸ್ಸೆ ಸರಳಮ ಕೆನೆ ಯಾ ಕೊಟಿಮ್ಮ ಕೇನವಾನ ಯಾಲಂಗ ತಿಬ್ಬೆ ಪೊಡಿ ಬಂದುನಕ್ ಪಿಂಗಾನಕ್ ವಿತರೈ ಯಾಡ ತಿಬ್ಬುನ ಎಕ್ಕಮ ವತ್ಕಾಮ ವಗೆ ತಿಬ್ಬೆ ಓಕ ವಿತರೈ ಸಹ ಎಂದಗಿ ನಿನ್ನ ಎಂದು ಯಾ ಹಿತುವ ಗೊಡಾಕ್ ದೇವಲ್ ಅತಾರ್ಲ ಜೀವತ್ ಎಂದು ಓಣಿ ಕಿಯಾ ಏ ತರಮಟ ಲೇಸಿ ಮ್ಯಾ ದವಸ ಗಮನ ಕ್ಯಾನಗೋಡ ಮ್ಯಾ ದೆಕ್ಕ ಪೊಡಿ ದರುವೆ ಕುಡಾ ದಿಯಾಲ್ಲಕಿಂ ಅದ್ದೆಕ ಎಕತು ಕಲ್ಲ ವತುರು ಬೋನ ಮೇ ದರ್ಶನೀಯ ದೆಕಪು ಒಯ ಡಯೋಜಿನೀಸ್ ಮೊಹತಕ್ ನೆತರ ವೆಲಾ ಕಲ್ಪನಾ ಕಲ ಈಟ ಪಸ್ಸೆ ಯಾ ಯಾಗೆ ಪಿಂಗಾನ ಅತ್ತಟ ಅರಗೇನ ಹಿನಾ ವೆಲಾ ಮೆಹೆಮ ಕಿವ್ವಲು ಮೇ ದರುವ ಒಯ ಮಟತ್ವಡ ಸರಳವ ಜೀವತ್ ವೆನ ಕೆನೆಕ್ ಇತಿಂ ಮಟತ್ ಒಯ ವಗೆ ತವಟಿಕಕ್ ಸರಳ ವೆಂಡ ಪುಲುವ ಎಹೆಮ ಕಿಯಲ ಮೇ ಡಯೋಜಿನೀಸ್ ಮೆಯಾಗೆ ಪಿಂಗಾನ ವಿಸಿಕಲ್ಲ ದಾಲ ತಿಯೆನು
1: ಹರಿ
2: ಮೇಕೆನ್ ಕಿಯಾಂಡೆ ನೇ ಒಬ ಸತು ಸೇಲು ದೇವಲ್ ಅತಾರಿಂಡ ಓಣಿ ಕಿಯಲ ಅವಿ ಗೊಡಾ ಕೆಲಾವಟ ಜೀವಿತೆ ಪಹಸು ಕರಗಂಡ ಕಿಯಲ ದೇವಲ್ ಎಕತು ಕನ್ನುವಾನಿ ಹಬೈ ಸಮಹರ ಲಾವಟ ಏ ದೇವಲ್ಮ ಅಪಿವ
1: ವಿನಾಶ ಕರಣ ವೆನ್ನ ಪುಲುವ
2: ಬೆಂದಲ ತಿಯಾಗನ್ನು ವಿನಾಶ ಕರಣ ಅಪಿವ ಅಪಿಟ ವದ್ಯಾಕ್ ವೆನು ಓ ಡಯೋಜಿನೀಸ್ ಅಲ್ಪೇಚತಾವ ಆಸಕರಪು ಮನುಸ್ಸೆ ಏ ನಿಸಾ ತಮನ್ ಇತಾ ಸರಳ ಜೀವಿತ ಗತಕನ್ನುವ ಕಿಯಲ ಹಿತಾಗಿನ ಹಿಟಿಯಟ ಯಾ ಈಟತ್ ವಡಿಯ ಸರಳ ಕೆನೆಕ್ವ ದೆಕ್ಕಾವ ತಮ ಮ್ಯಾಟ ಮೇಕ ತೀರುನೆ ಏ ನಿಸಾ ಯಾ ಅನವಶ್ಯ ದ್ಯಾ ಕಲ್ಲಗಿನ ಇನ್ನುವ ಕಿಯಲ ಯಾಟ ದೆನುನ ಏ ಮೊಹತೆ ಮ್ಯಾ ತೀರುಂ ಗತ್ತ ಏ ನಿಸಾ ಪಿಂಗಾನ ವಿಸಿಕರ ದೆನ್ ವಾಡತ್ ಪುಲುವಾನ್ ಒಯಾಲಂಗ ತೀರುನ್ ದೇವಾಲ್ ಅತಾಯಲ್ಲ ದಾರ್ನ ವಿಸಿಕಲ್ಲ ದಾರ್ನ ವಿನಾಶ ಕಲ್ಲ ದಾರ್ನ ಕೆಲೆಯಟ ವಿಸಿಕರನ್ ಏಮ ಗನ್ನೆ ಮೇ ಕ್ಯೂ
1: ಮನ್ ತಪೊಡ್ಡಿ ಫೋನ್ ವಿಸಿಕರ್ನ
2: ಏಮ ಗನ್ನೆ ಮೇ ಕ್ಯೂ ಸಮಹಾರ ದೇವಾಲ್ ತಿಯನವ ಅನವಶ್ಯ
1: ಸಿತುವಿಲಿ ವಗೆ ದೇವಾಲ್ನಿ ಅನವಶ್ಯ ಸಿತುವಿಲಿ
2: ಎತ್ತಕೊಟ್ಟ ಓ ಸಿತುವಿಲಿ ಉಣತ್ತ ಏಮ ಅನವಶ್ಯ ಸಿತುವಿಲಿ ಐನ್ ಕಲ್ಲ ದಾರ್ನ ವಿಸಿಕಲ್ಲ ದಾರ್ನ ಏಮ್ ಪುಳುವಂಗ್ ವೆಂಡ ಓಣಿ ನೇ ನವಯಾಯಿ ವಿನಾಡಿ 47 ವೆಲಾವ අපිට ලොකු වෙලාවක් නෑ තව.
1: ඔව්නේ.
2: අපි ඉක්මනට බ්‍රේක් එකක් කරන් සින්දුවට ගිහිල්ලා.
1: යන්. 9:47 වෙලාව.
3: වෙලාව ඔබ වෙත ගෙන ආවේ.
4: මේ TVS Sport 110 පෙට්‍රල් ලීටරයක් ගෙවුවාම යනවා යනවා යනවා.
3: ඉවරයි. TVS Sport 110 පෙට්‍රල් ලීටරයකට කිලෝමීටර් 80කට වැඩි දුවන නම් මේක තමයි.
5: මේ හඳුන් කුරු වලටත් ස්ටෑන්ඩඩ්ස් තියෙනවද?
6: නැතු. අපි හුස්ම ගන්න තැන් වලම පත්තු කරනකොට ස්ටෑන්ඩඩ්ස් ඕනෙමනේ.
7: කිසිවකට කිසිවෙකුට හානියක් නැති SLS ලත් ප්‍රථම සහ එකම හඳුන් කූර අම්‍රිතා සිත් සුවඳින් පිරේවා

ಕೃಷಿ ಕ್ಷೇತ್ರದ ನವಪನಕ್ ಲಭಾ ತೆಬಿನ್ ಕಸಾಗಲ ಪ್ಲಾಂಟೇಷನ್ ಮಗಿನ್ ಅರಬ ಅತಿ ಪ್ರಧಾನ ವ್ಯಾಪ್ರತಿ ಅತರ ಒಬ್ಬ ಸಮೀಪ ಕಸಾಗಲ ಗ್ರೀನ್ ಸೂಪರ್ ಮಾರ್ಕೆಟ್ ಚಾಲಿಯ ಇತ ಅಡು ಮಿಲಕನ ನೆಟತೆ ಒಬೇ ಪಸು ಮೀಟರ್ ಸಹನೆಯಾಗ ಮಸಕಟ ರೂಪಾಯಿ 15,000 ದಕ್ಕ ಮಿಲತಿಗೆ ನಿಮ್ಮ ಸಂದಹ ನಯ ಸಹನೆಯಾಗ ಹಂದು ನಾದೊಂದು ಏಕಮ ಸೂಪರ್ ಮಾರ್ಕೆಟ್ ಚಾಲಿಯಾಯಿ.

0: ಕೇಳ್ತಾರೆ. ಆದರೆ ಬೆದಾಗನ್ನ ಓನೆಮನ ಸತೇ ದಿನ ದವಲ್ ಏಕೇದ ಹತರ ಬೆದಗ.
1: Overtime leads with charm.

ಬಸ್ಮತತ್ವೇ ಕುಲುಬಡು ವಿಸಿ ಪಾಕಟ ಅಧಿಕ ಸಂಖ್ಯಾವಿಗೆ ಸಂಬಂಧಿತ ಜಾತ್ಯಂತರ ಮುಲ್ತನ್ಗೆ ಜಾಯಗತ್ ವಿಜಯ.

ಸಮಯ ಸೂತ್ರ ದೇಶನಾವ ಮಹಾಕಾರುಣಿಕ ಬುದುರಜಾನನ ವಹನ್ಸೇ ವಿಸಿನ್ ಲೋಕ ಸತ್ವಯಾವಿತ ಅನುಕಂಪಾವಿನ ದೇಶನಾ ಕರ್ಣಲದ ಆರಕ್ಷಕ ಪರಿತ್ರಾಣ ದೇಶನಾ ಅತರಿನ್ ಮಹಾಸಮಯ ಸೂತ್ರ ದೇಶನಾವ ಅತಿ ವಿಶೇಷ ಹೂವಕ್ಕೆ ತಾರಕಾ ಸಮೂಹಯ ಪಿರಿವರ ಬೆಬಲಿನ ಪೂರ್ಣ ಚಂದ್ರಯಾಸೆ ಎದಾ ಕಪಿಲ ವಸ್ತು ನಗರಾಸನ್ನೇ ಮಹಾವನಪಿತ ಏಕಾಲೋಕ ಕರಮಿನಿ ಸಮಸ್ತ ಮಹಾವಿಶ್ವ ತಲೇಮ ಬುದ್ಧ ಜ್ಞಾಚತ್ರೇಟ ಹಸು ಕರಮಿನಿ ಪವತ್ಮನ ಲದ ಮೇ ದೇಶನ ವಿಶೇಷೇನ್ಮ ಸಜಾಯನ ಕಿರಣಿ ಸಮ್ಯಕ್ ದೃಷ್ಟಿಕ ದಿವಿದೇವತಾಂ ವಾನ್ಸೇಲಾಗಿ ಎಲ್ಮ ಬೆಲ್ಮಃ ಆಶೀರ್ವಾದ್ಯ ಅಪೇಕ್ಷಾವಿನಿ ಎದಾ ಬುದುರಜಾನನ್ ವಹನ್ಸೇಗೆ ಶ್ರೀಪಾದ ಮೂಲೆಹಿ ಗೌರವಾಭಿವಾದನ ಪೂರ್ವಕವ ದಸ ದಹಸ ಚಕ್ರಾವಾಟ್ಯನ್ನಿಸಿತ ಸಪಮಿನಿ ಮಹಾನುಭಾವ ಸಂಪನ್ನ ದಿವ್ಯ ಗಣಯ ಬುದುರತುನ್ ಸರಣಗಿಯ ಯಂ ಪಿಂಬತಿ ವೀನಂ ಏ ಅಯ ಕಿಸಿದ ಅಪಾಯಗಾಮಿ ವನ್ನಿ ನಟಯ ಕಿಯಮಿನಿ ಬುದ್ಧ ಪ್ರಮುಖ ಶ್ರಾವಕ ಸಂಘರತ್ನೆಯಟ ಸ್ವಕೀಯ ಅತ್ಯಂತ ಗೌರವಯ ಪುದಗಲಹ ಮೇ ವನಾಹಿ ವಿಶ್ವಗತ ದಿವ್ಯ ಶಕ್ತೀನ್ ಏಕರಾಶಿ ಕರಮಿನಿ ಜೀವಿತೇತ ಎಲೆಮಿನ ಸಕಲಾಂತರಾಯ ದುರುಕುಟ ಸಿತ ಶಾಂತಿಯ ಸಲಸಿ ಮೇಲ ಮಹೋಪಕಾರಿ ವನ ಪರಿತ್ರಾಣ ಧರ್ಮಿಯಕ್ಕೆ ಸಿಯಲು ದೇವಿಯನ್ಗೆ ಆಶೀರ್ವಾದಿಯ ಪಿನಿಸ ಈ ಮಹಾನುಭಾವ ಸಂಪನ್ನ ಮಹಾಸಮಯ ಸೂತ್ರಯ ಸದೆಹೆ ಸಿತಿನ್ ಸಜ್ಜಾನ್ಯ ಕರುಣ್ ಲಭನೇ ಪೂಜ್ಯ ಗಣಿ ಕುಮುರೇ ಶಾಂತ ಸ್ವಾಮಿ ವಹನ್ಸೆ.